ಪದ ವಿಗ್ರಹಂ ಶ್ರೀ ಯಾಜ್ಞವಲ್ಕ್ಯಂ ಮುನಿಶ್ರೇಷ್ಠಂ ಜಿಷ್ಣುಂ ಹರಿಹರ ಪ್ರಭುಂ ಜಿತೇಂದ್ರಿಯಂ ಜಿತಕ್ರೋಧಂ ಸದಾ ಧ್ಯಾನಪರಾಯಣಂ ಆನಂದ ನಿಲಯಂ.